ಭಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರತಿವ್ಯಾಪ್ತ ಜರಕ್ಕೆವಾರ ಜಾಣ್ಣ ಪೈಗೆ ಪ್ರವ್ದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧಕ ವಸ ಕರ ದೀನ್ನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇಂತಿ ಸಂತನ ಪಾಸೆ ಮೇಲಯೋ ನಾನಕ ಅರ್ದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯಾ

ಹಿ ಕೇಶ ಗೋವರ್ಧನ್ತಾರಿ ಮುರಳಿ ಮನೋಹರ್ ಹಾರ ರಂಗಾ ಮೋಹನ್ ಮಾಧವ್ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೇ ಜಗಜೀವನ್ ಅವನಾಸಿ ಠಾಕುರ್ ಕಡ್ಕಡ ವಾಸಿ ಹೈ ಸಂಗಾ ತರಣಿ ತರ ಈಸ್ ನರಸಿಂಗ ನಾರಾಯಣ.